0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಕೊಪ್ಪರಗಿರಿಯಾಚಾರ್ಯರು ಬರೆದಿರುವ ಸಿಂಧೂರ ವದನ ಕೊಡುವರ. ವೀರೇಶ್ ಹಿರೇಮಠ್, ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ದ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ವೀರೇಶ್ ಹಿರೇಮಠ್, ರಿಟನ್ ಬೈ ಕೊಪ್ಪರಗಿರಿಯಾಚಾರ್ಯ, ಸಿಂಧೂರ ವದನ ಕೊಡುವರ.

ಪಾವನಿ ಕಾಶಿನಾಥ್ ಮತ್ತು ಪೂಜಾ ರಾವ್ ಅವರ ದನಿಗಳಲ್ಲಿ ಈಗ ಡಾಕ್ಟರ್ ಎನ್ ರಘು ಅವರು ಬರೆದಿರುವ ಗಜಮುಖ ಜನನಿ ಅಜಹರಿನುತೆ ಶರ್ವಾಣಿ. ಗರ್ಜಮುಖ ಜನನಿ ಅಜಹರಿನುತೆ ಶರ್ವಾಣಿ, ರಿಟನ್ ಬೈ ಡಾಕ್ಟರ್ ಎನ್ ರಘು, ಸಂಗ್ ಬೈ ಪಾವನಿ ಕಾಶಿನಾಥ್ ಅಂಡ್ ಪೂಜಾ ರಾವ್.

ರೊಕ್ಕ ಎರಡಕ್ಕೂ ದುಃಖ. ಪುರಂದರದಾಸರ ರಚನೆ, ಹಾಡಿದ್ದಾರೆ ವಿಶ್ವನಾಥ್ ನಾಕೋಡ್ ಮತ್ತು ವೃಂದದವರು. ರೊಕ್ಕ ಎರಡಕ್ಕೂ ದುಃಖ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ವಿಶ್ವನಾಥ್ ನಾಕೋಡ್ ಅಂಡ್ ಪಾರ್ಟಿ.

ವಿಶ್ವನಾಥ್ ನಾಕೋಡ್ ಮತ್ತು ವೃಂದದವರ ದನಿಯಲ್ಲಿ ವ್ಯಾಸರಾಯರ ರಚನೆ ರಂಗಬಂಧ. ರಂಗಬಂಧ ರಿಟನ್ ಬೈ ವ್ಯಾಸರಾಯ, ಸಂಗ್ ಬೈ ವಿಶ್ವನಾಥ್ ನಾಕೋಡ್ ಅಂಡ್ ಕೋರಸ್.

ಕರವ ಪೀಡಿದು ಕಾಯೋ ಎನ್ನ ಶ್ರೀ ಯತಿವರ ಜಗನ್ನಾಥ ವಿಠಲರ ರಚನೆ ದನಿಯಾಗಿದ್ದಾರೆ ಸಮನ್ವಿತಾ ಶರ್ಮಾ ಮತ್ತು ಪಿಎ ಮಂಗಳ. ಸಮನ್ವಿತಾ ಶರ್ಮಾ ಅಂಡ್ ಪಿಎ ಮಂಗಳ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಜಗನ್ನಾಥ ವಿಠಲ ಕರಪೀಡಿದು ಕಾಯೋ ಎನ್ನ ಶ್ರೀ ಯತಿವರ.

ಈಗ ಬಸವಣ್ಣನ ವಚನ ಗಾಯನ ಎಸ್ ಶಂಕರ್ ಗೀತವ ಹಾಡಿದರೇನು. ಎಸ್ ಶಂಕರ್ ಪ್ರೆಸೆಂಟಿಂಗ್ ಅವಚನ ರಿಟರ್ನ್ ಬೈ ಬಸವಣ್ಣ ಗೀತವ ಹಾಡಿದರೇನು.

ಉದಯದಲ್ಲೆದ್ದು ನಿಮ್ಮ ನೆನೆವಿನಯ್ಯ, ಅಕ್ಕ ಮಹಾದೇವಿ ವಿರಚಿತ ವಚನ, ಗಾಯನ ರಘು ಹೆಗಡೆ. ಉದಯದಲ್ಲೆದ್ದು ನಿಮ್ಮ ನೆನೆವಿನಯ್ಯ, ಅವಚನ ರಿಟನ್ ಬೈ ಅಕ್ಕ ಮಹಾದೇವಿ, ಸಂಗ್ ಬೈ ರಘು ಹೆಗಡೆ.

ವೃಂದಗಾನದಲ್ಲಿ ಈಗ ಶಂಕರಾಚಾರ್ಯರು ಬರೆದಿರುವ ಶ್ರುತಿನಾಮ ಗಂಗೆ ಸುಮೇಧಾಗಮಗ್ನ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ರಿಟನ್ ಬೈ ಶಂಕರಾಚಾರ್ಯ. ಶ್ರುತಿನಾಮ ಗಂಗೆ ಸುಮೇಧಾಗಮಗ್ನ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of All India Radio Bengaluru.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ಬಿಆರ್ ಗೀತಾ. ಭಾಗವಹಿಸುವ ವಿದ್ಯಾರ್ಥಿನಿ ಅನುಪಮಾ ಎಸ್.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅನುಪಮ. ಕಾಂಬೋಜಿ ರಾಗದ ಲಂಬೋದರಮವಲಂಬೆ ಮೈಸೂರು ವಾಸುದೇವಾಚಾರ್ಯ ಅವರ ಕೃತಿ ರೂಪಕತಾಳದಲ್ಲಿ. ಇದರ ಪಲ್ಲವಿ ಅನುಪಲ್ಲವಿ ಮತ್ತು ಚರಣದ ಎರಡು ಸಂಗತಿಗಳನ್ನು ಹೇಳ್ಕೊಟ್ಟಿದ್ದೆ ಅಲ್ವಾ?
2: ಹೌದು ಮೇಡಮ್.
3: ಪಲ್ಲವಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರಬೇಕು.
2: ಅರ್ಥ ಆಗಿದೆ ಮೇಡಮ್.
3: ಅಲ್ವಾ, ಪಲ್ಲವಿಯಿಂದ ಒಂದೊಂದು ಸಂಗತಿನ ಒಂದೊಂದು ಸಲ ಹಾಡ್ಕೊಂಬಂದ್ಬಿಡಿ, ಅನುಪಲ್ಲವಿಯಿಂದ ಒಂದೊಂದು ಸಂಗತಿನ ಎರಡು ಸಲ ಹಾಗೆ ಹಾಡಿ. ಇವಾಗ ಹಾಡಿ ಪಲ್ಲವಿಯನ್ನು.

0: ಚೆನ್ನಾಗಿ ಅರ್ಥ ಆಗಿದೆಯಾ?
1: ಆಗಿದೆ ಮೇಡಮ್.
0: ಚೆನ್ನಾಗಿ ಅಭ್ಯಾಸ ಮಾಡಿ.
1: ಆಯ್ತು,
0: ನಮಸ್ಕಾರ.
2: ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಬಿಆರ್ ಗೀತಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅನುಪಮಾ ಎಸ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿ ಅವರ ಗಾಯನ ಕೇಳುವಿರಿ. ರಾಗ್ ಬಿಲಾಸ್ ಖಾನಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ನೀ ಕೆ ಗುಂಗರಿಯಾ, ನೃತ್ಯೇಂತಾಲ್ ಕೌನ್ ಭ್ರಮಭೂಲೆ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಮಾಧವ ಗುಡಿ. ರಾಗ್ ಬಿಲಾಸ್ ಖಾನಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ನೀ ಕೆ ಗುಂಗರಿಯಾ, ನೃತ್ಯೇಂತಾಲ್ ಕೌನ್ ಭ್ರಮಭೂಲೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಾಲ್ ಕೌನ್ಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಪಗಲಾಗನದೇ, ಧೃತ್ತೇಂತಾಲ್ ಕರತ ಸೌತನಕೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಮಾಧವ ಗುಡಿ. ಹಿಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಾಲ್ಕಾಸ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಪಗಲಾಗನದೇ, ದೃತ್ತಿಂತಾಲ್ ಕರತ ಸೌತನಕೇ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಮಾಧವಗುಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಅರುಣಾಚಲಂ ಕಾರ್ತಿಕ್ ಅವರಿಂದ ವಯಲಿನ್ ವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ಬಿ ಧ್ರುವರಾಜ್ ಅವರಿಂದ, ಘಟ ಸಹಕಾರ ಎಸ್ ಎನ್ ನಾರಾಯಣಮೂರ್ತಿ ಅವರಿಂದ. ಮೊದಲಿಗೆ ಶಹನಾರಾಗದ ವರ್ಣ, ಆದಿತಾಳದಲ್ಲಿದೆ ಕರುಣಿಂಪ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವಯಲಿನ್ ರಿಸೈಟಲ್ ಬೈ ಅರುಣಾಚಲಂ ಕಾರ್ತಿಕ್. ಈಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಬಿ ಧ್ರುವರಾಜ್, ಆನ್ ದ ಘಟಂ ಎಸ್ ಎನ್ ನಾರಾಯಣಮೂರ್ತಿ. ಟು ಬಿಗಿನ್ ವಿತ್, ವರ್ಣ ಸೆಟ್ ಟು ಶಹನಾರಾಗ, ಆದಿತಾಳ ಕರುಣಿಂಪ.

ಗಿರಿರಾಜ ಸುತ್ತ ತ್ಯಾಗರಾಜರ ಕೃತಿ ಬಂಗಾಳ ರಾಗ ಆದಿತಾಳ. ನೌ ಗಿರಿರಾಜ ಸುತ್ತ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಬಂಗಾಳ ರಾಗ ಆದಿತಾಳ.

ಅಪ್ಪ ರಾಮ ಭಕ್ತಿಯಂತೋ ತ್ಯಾಗರಾಜರ ರಚನೆ ಪಂತುವರಾಳಿ ರಾಗ ರೂಪಕ ತಾಳದಲ್ಲಿದೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಪಂತುವರಾಳಿ ರಾಗ ರೂಪಕ ತಾಳ ಅಪ್ಪ ರಾಮ ಭಕ್ತಿಯಂತೋ

ಅರುಣಾಚಲಂ ಕಾರ್ತಿಕ್ ಅವರಿಂದ ವಯಲಿನ್ ವಾದನ ಆಲಿಸುತ್ತಿದ್ದೀರಿ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ಬಿ ಧ್ರುವರಾಜ್ ಅವರಿಂದ ಘಟ ಎಸ್ ನಾರಾಯಣ ಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಶ್ಯಾಮಶಾಸ್ತ್ರಿಗಳ ವಿರಚಿತ ಪಾಲಿಂಚು ಕಾಮಾಕ್ಷಿ, ಮಧ್ಯಮಾವತಿ ರಾಗ ಆದಿತಾಳ. Dear listeners, you are listening to Violin Recital by Arunachalam Karthik. Accompanies are on the Mridangam B. Dhruvaraj, on the Ghatam S. Narayanamurthy. Continuing the program, now Palinchu Kamakshi, written by Shyama Shastri, set to Madhyamavati Raga, Aditala.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರುಣಾಚಲಂ ಕಾರ್ತಿಕ್ ಅವರಿಂದ ವಯೋಲಿನ್ ವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಬಿ ಧ್ರುವರಾಜ್, ಘಟ ಎಸ್ ನಾರಾಯಣ ಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. In today's program, you just heard violin recital by Arunachalam Karthik. He was accompanied on the mridangam by B. Dhruvaraj, on the ghatam S. N. Narayana Murthy. This program is a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಚಾರುಕೇಶಿ, ಖಯಾಲ್ ವಿಲಂಬಿತ್ ಜಪ್ತಾಲ್, ಮನಸುಮಿರಾ, ಧೃತ್ತಿಂತಾಲ್, ಮಂಗಲ್ಗಾವೋ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಗಣಪತಿ ಭಟ್. ರಾಗ್ ಚಾರುಕೇಶಿ, ವಿಲಂಬಿತ್ ಜಪ್ತಾಳ್, ಮನಸುಮಿರಾ, ಧೃತ್ತಿಂತಾಲ್, ಮಂಗಲ್ಗಾವೋ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಜೋಗ್, ಖಯಾಲ್ ವಿಲಂಬಿತ್ ಜಪ್ತಾಲ್ ತನ್ ಮನ್ ಧನ್ ಸಬ್, ಧೃತ್ತೀನ್ ತಾಲ್ ತರಾನಾ.
1: You are listening to vocal recital by Shri Ganapati Bhatt. He is accompanied on tabla by Shri Shashikant Kulkarni and harmonium by Shri D. Kumar Das. Continuing the concert, now listen to Raag Jog. Khyal Vilambit Jhaptaal, Tana Mana Dhana Sab, Dhrit Teen Taal, Tarana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಗಣಪತಿ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಎಂಸಿ ಜ್ಯೋತಿ ಅವರಿಂದ ವೀಣಾವಾದನ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ಡಿಆರ್ ಚೇತನ್ ಮೂರ್ತಿ, ಘಟ ಎಸ್ಎನ್ ನಾರಾಯಣಮೂರ್ತಿ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಸುರುಟಿ ರಾಗ ಆದಿತಾಳದಲ್ಲಿದೆ ಬಾಲಸುಬ್ರಹ್ಮಣ್ಯಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ಎಂಸಿ ಜ್ಯೋತಿ. ಶೀ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಡಿಆರ್ ಚೇತನ್ ಮೂರ್ತಿ.

ನೀ ದಯರಾದ ತ್ಯಾಗರಾಜರ ಕೃತಿ ವಸಂತ ಭೈರವಿರಾಗ ರೂಪಕತಾಳ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ವಸಂತ ಭೈರವಿರಾಗ ರೂಪಕತಾಳ ನೀ ದಯರಾದ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಸಿ ಜ್ಯೋತಿ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ಡಿಆರ್ ಚೇತನ್ ಮೂರ್ತಿ, ಘಟ ಎಸ್ಎನ್ ನಾರಾಯಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಮುತ್ತಯ್ಯ ಭಾಗವತರ ಕೃತಿ ಕನ್ನಡ ರಾಗ ಆದಿತಾಳದಲ್ಲಿದೆ ಅಪರಾಜಿತೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ಎಂಸಿ ಜ್ಯೋತಿ.

ವಲ್ಲಿನಾಯಕ ಮುತ್ತಯ್ಯ ಭಾಗವತರ ಮತ್ತೊಂದು ರಚನೆ ಷಣ್ಮುಖ ಪ್ರಿಯರಾಗ ಆದಿತಾಳ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸೆಟ್ಟು ಷಣ್ಮುಖ ಪ್ರಿಯರಾಗ ಆದಿತಾಳ ವಲ್ಲಿನಾಯಕ.

ಇದುವರೆಗೂ ಎಂಸಿ ಜ್ಯೋತಿ ಅವರಿಂದ ವೀಣಾವಾದನ ಕೇಳಿದ್ರಿ. ಮೃದಂಗ ಸಹಕಾರ ನೀಡಿದವರು ಡಿಆರ್ ಚೇತನ್ ಮೂರ್ತಿ, ಘಟ ಎಸ್ ನಾರಾಯಣಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಎಂಸಿ ಜ್ಯೋತಿ. ಶಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಡಿಆರ್ ಚೇತನ್ ಮೂರ್ತಿ, ಆನ್ ದ ಘಟಂ ಎಸ್ ನಾರಾಯಣಮೂರ್ತಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. Anytime, Indian music.